0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಬೆಳಗಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ಕೇಳೋಣ ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ. ವಾದಿರಾಜರ ಈ ರಚನೆ ಹಾಡಿದ್ದಾರೆ ಬಿಆರ್ ಗೀತಾ ಮತ್ತು ಮಾಲತಿ ಶರ್ಮಾ. ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ, ರಿಟನ್ ಬೈ ವಾದಿರಾಜ, ಸಾಂಗ್ ಬೈ ಬಿಆರ್ ಗೀತಾ ಅಂಡ್ ಮಾಲತಿ ಶರ್ಮಾ.

ಪುರಂದರದಾಸರ ಮತ್ತೊಂದು ರಚನೆ ಹಾಡಿದ್ದಾರೆ ಪಿ ರಾಮ, ಆಚಾರವಿಲ್ಲದ ನಾಲಿಗೆ. ಒನ್ ಮೋರ್ ಕಾಂಪೋಸಿಷನ್ ಆಫ್ ಪುರಂದರದಾಸ ಸಾಂಗ್ ಬೈ ಪಿ ರಾಮ, ಆಚಾರವಿಲ್ಲದ ನಾಲಿಗೆ.

ಮುಂಜಾನೆಯೆದ್ದು ಸಂಜೀವನೆನ್ನಿ ಸಂಗೀತ ಕಟ್ಟಿಯವರು ಹಾಡಿರುವ ಈ ಗೀತೆಯನ್ನು ಬರೆದಿದ್ದಾರೆ ವಿಜಯದಾಸರು. ಮುಂಜಾನೆಯೆದ್ದು ಸಂಜೀವನೆನ್ನಿ, ಅ ಕಂಪೋಸಿಷನ್ ಆಫ್ ವಿಜಯದಾಸ, ಸಂಗ್ ಬೈ ಸಂಗೀತ ಕಟ್ಟಿ.

ಡಾಕ್ಟರ್ ವಿದ್ಯಾಭೂಷಣ ಅವರ ದನಿಯಲ್ಲಿ ಕೇಳೋಣ ನಂದನಂದನ ಬಾರು, ಪುರಂದರದಾಸರ ಈ ರಚನೆ. ನೌ ಡಾಕ್ಟರ್ ವಿದ್ಯಾಭೂಷಣ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಪುರಂದರದಾಸ ನಂದನಂದನ ಬಾರು.

ಉಮಾರಾವ್ ಮತ್ತು ದೀಪಾ ರಾವ್ ಸಹೋದರಿಯರು ಬಸವಣ್ಣನವರ ವಚನವನ್ನು ಹಾಡುತ್ತಿದ್ದಾರೆ. ಜಗದಾಗಲ ಮುಗಿಲಾಗಲ ಅವಚನ ರಿಟನ್ ಬೈ ಬಸವಣ್ಣ, ಸಂಗ್ ಬೈ ರೂಪಾ ಅಂಡ್ ದೀಪಾ ಸಿಸ್ಟರ್ಸ್. ಜಗದಾಗಲ ಮುಗಿಲಾಗಲ.

ಎಂಎಸ್ ಶೆಲ್ವಪಿಳ್ಳಯ್ಯಂಗಾರ್ ಮತ್ತು ಟಿ ನಾಗಮ್ಮ ಅವರ ದನಿಗಳಲ್ಲಿ ಕೇಳೋಣ ಒಂದು ಸಾಂಪ್ರದಾಯಿಕ ಗೀತೆ ಮಹಾವೀರಾಷ್ಟಕ. ನೌ ಲೆಟ್ ಇಸ್ ಲಿಸನ್ ಟು ಅ ಟ್ರೆಡಿಷನಲ್ ಸಾಂಗ್ ಮಹಾವೀರಾಷ್ಟಕಂ, ಸಂಗ್ ಬೈ ಬಿ ಎಸ್ ಶೆಲ್ವಪಿಳ್ಳಯ್ಯಂಗಾರ್ ಅಂಡ್ ಟಿ ನಾಗಮ್ಮ.

ಮರ್ತ್ಯಲೋಕವೆಂಬುದು ಬಸವೇಶ್ವರರ ಈ ವಚನವನ್ನು ಕೇಳೋಣ ವೃಂದಗಾನದಲ್ಲಿ. ನೌ ಲೆಟ್ ಅಸ್ ಲಿಸನ್ ಟು ಅ ಕೋರಿಸ್. ಮರ್ತ್ಯಲೋಕವೆಂಬುದು ರಿಟನ್ ಬೈ ಬಸವೇಶ್ವರ.

ಅಂಬಯ್ಯನುಲಿ ಅವರು ಹಾಡಿರುವ ಕರಿಗಿರೀಶ್ ಅವರ ರಚನೆ ಭೂಷಿತ ವನಮಾಲಾ ಶ್ರೀಲೋಲ. ಅಂಬಯ್ಯನುಲಿ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಕರಿಗಿರೀಶ ಭೂಷಿತ ವನಮಾಲಾ ಶ್ರೀಲೋಲ.

ಕೇಳುಗರಿ, ಇದುವರೆಗೂ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಗಳನ್ನ ಕೇಳುತ್ತಿದ್ದೀರಿ. ನಾದ ಗಂಗೆಯ ನಿತ್ಯ ಪುಷ್ಕರ ಈ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program, you are listening to various compositions rendered by various artists. This program is a contribution of Akashvani Bengaluru, Anytime Indian Music.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಹಂಸಿಣಿ ನಾಗೇಂದ್ರ, ಭಾಗವಹಿಸುತ್ತಾರೆ ಭಾರ್ಗವಿ ಕೆ.
1: ನಮಸ್ಕಾರ ಮೇಡಮ್.
2: ನಮಸ್ತೆ ಭಾರ್ಗವಿ. ಇವತ್ತು ಅಮೃತ ಗುರುಕುಲದಲ್ಲಿ ಭೈರವಿ ರಾಗದ ಕೃತಿಯನ್ನ ಪಾಠ ಮಾಡೋಣ ಅಂತ ಇದ್ದೀನಿ.
1: ಸರಿ,
2: ಭೈರವಿ ರಾಗದ ಬಗ್ಗೆ ನಿಮಗೆ ಪರಿಚಯ ಇದ್ದೇ ಇರತ್ತೆ ಅಂತ ಅನ್ಕೊಳ್ತೀನಿ. ಏನೇನು ಕಲ್ತಿದ್ದೀರಾ?
1: ನನಗೆ ಇಕನನ್ನು ಬ್ರೋವ ಅಂದಾಗಿದೆ, ಲಲಿತೆ ಶ್ರೀ ಪ್ರವೃದ್ಧೆ,
2: ಬಾಲಗೋಪಾಲ
1: ಬಾಲಗೋಪಾಲನೂ ಆಗಿದೆ.
2: ಆಮೇಲೆ ನಮ್ಮ ಪಚ್ಚಮೀರಿಯಂ ಆರ್ಯಪ್ಪಯ್ಯ ಅವರ ವರ್ಣ
1: ಅಟತಾಳ
2: ವರ್ಣ, ಸರಿಯವರಮ್ಮ
1: ಸರಿಯವರಮ್ಮ ಇನ್ನೂ ಪಾಠ ಆಗಿಲ್ಲ ನನಗೆ.
2: ಓಕೆ, ಸಾಕಷ್ಟು ರಚನೆಗಳು ಎಲ್ಲ ವಾಗ್ಯಕಾರರು ಈ ರಾಗದಲ್ಲಿ ರಚಿಸೇ ಇರ್ತಾರೆ. ಯಾಕೆಂದ್ರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಮೇರು ರಾಗಗಳಲ್ಲಿ ಇದು ಒಂದು ಅಲ್ವಾ?
1: ಹೌದು,
2: ಒನ್ ಆಫ್ ದ ಸ್ಕಾಲರ್ಲಿ ರಾಗಸ್, ಪ್ರೌಢ ಮಟ್ಟದ ರಾಗ. ಅದಕ್ಕೇನೆ ಇದನ್ನ ಬಾಲಪಾಠದಲ್ಲಿ ಹೇಳ್ಕೊಡ್ದೆ ಒಂದಷ್ಟು ಪಾಠಗಳು ಆದ ಮೇಲೆ ವಿದ್ಯಾರ್ಥಿಗೆ ಅದನ್ನ ಗ್ರಹಿಸಕ್ಕೆ ಸಾಧ್ಯ ಆಗತ್ತೆ ಅನ್ನೋ ಮಟ್ಟದಲ್ಲಿ ಇದನ್ನ ಹೇಳ್ಕೊಡ್ಲಾಗುತ್ತೆ. ಗುರುಮುಖೇನ ಕಲಿಬೇಕಾದಂಥ ರಾಗ, ರಕ್ತಿ ರಾಗ, ಸರ್ವಸ್ವರ ಗಮಕ ವರಿಕ ರಕ್ತಿ ರಾಗ ಅಲ್ವಾ? ಇದು ಯಾವ್ದ್ರಲ್ಲಿ ಜನ್ಯ? 20ನೇ ಮೇಳಕರ್ತ ನಟ ಭೈರವಿನಲ್ಲಿ ಭಾಷಾಂಗ ಜನ್ಯ. ಇದಕ್ಕೆ ನಮ್ಮ ಪೂರ್ವಿಕರು ಏನ್ ಹೇಳ್ತಾರೆ ಅಂದ್ರೆ, ಭೈರವಿ ರಾಗ ಸಂಪೂರ್ಣೋ ಸಾಯಂಕಾಲೇ ಪ್ರಗೀಯತೆ ಪಂಚಶ್ರುತಿ ದೈವತಂಚ ಕ್ವಚಿತ್ ಸ್ಥಾನೆ ಪ್ರಯುಜ್ಯತೆ ಅಂತ ಇದರ ಲಕ್ಷಣವನ್ನ ನಮ್ಮ ಲಕ್ಷಣಕಾರರು ಹೇಳ್ತಾರೆ. ಇದು ಸಂಪೂರ್ಣವಾಗಿದ್ರೂ ಸಹ ಜನ್ಯರಾಗ, ಯಾಕೆಂದ್ರೆ ಅದರ ಭಾಷಾಂಗ ಸ್ವರದ ಕಾರಣ. ಆರೋಹಣದಲ್ಲಿ ಯಾವ ಬರುತ್ತೆ ದೈವತ?
1: ಅಲ್ಲಿ ಚತುಶ್ರುತಿ ದೈವತ ಬರುತ್ತೆ.
2: ನಟಭೈರವಿ ಜನ್ಯ ಆಗಿರೋದ್ರಿಂದ ಶುದ್ಧ ದೈವತ ಬರಬೇಕು.
1: ಹೌದು,
2: ಆದ್ರೆ ಅನ್ಯಸ್ವರವಾಗಿ ಚತುಶ್ರುತಿ ದೈವತ ಬರುತ್ತೆ. ಸಾಯಂಕಾಲೇ ಪ್ರಗೀಯತೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಟೈಮ್ ಥಿಯರಿನ ನಾವು ಅಷ್ಟೊಂದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದವರಷ್ಟು ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ. ಇದನ್ನ ಪಂಚಶ್ರುತಿ ದೈವತ ಅಂದ್ರೆ ನಮ್ಮ ಈಗಿನ ಚತುಶ್ರುತಿ ದೈವತಾನೆ. ಹೌದು, ನಟಭೈರವಿ ಜನ್ಯ ಆಗಿರೋದ್ರಿಂದ ಹೆಚ್ಚಾಗಿ ಶುದ್ಧ ದೈವತದ ಪ್ರಯೋಗಗಳೇ ಇರಬೇಕು. ಕ್ವಚಿತ್ ಸ್ಥಾನಿ ಪ್ರಯುಜ್ಯತೆ ಅಂದ್ರೆ ಯಾವ ಕೆಲವು ಕಡೆ ಮಾತ್ರ. ಇವಾಗ ಸಂಚಾರ ಕ್ರಮ ಅಪ್ವರ್ಡ್ ಡೈರೆಕ್ಷನ್, ಊರ್ಧ್ವಮುಖವಾಗಿ

0: ಆಗಿದ್ರೆ
1: ಆರೋಹಣ,
0: ಆವಾಗ ಚತುಶ್ರುತಿ ದೈವತರ ಪ್ರಯೋಗ. ಪದನೀಸ ಷಡ್ಜಟ್ ಕಡೆ ಯಾವಾಗ ಹೋಗತ್ತೆ ಆವಾಗ ಚತುಶ್ರುತಿ ದೈವತರ ಬಳಕೆ ಆಗತ್ತೆ. ಇಲ್ಲ ಅಂದ್ರೆ ಶುದ್ಧ, ಇವಾಗ ನೀವು ಭೈರವಿ ರಾಗದ ವರ್ಣದಲ್ಲಿ ನೋಡಿರ್ಬೋದು ಎತ್ತುಗಡೆ ಸ್ವರಗಳು ಬರುತ್ತಲ್ಲ, ದಾನಿ ನೀರ ದಾನಿ ರಮ, ಅಲ್ಲೂ ದಾನಿ ನೀರದ ಹಾಡಲ್ಲ, ದಾನಿ ನೀರದ ನೀ ಬರ್ಬೇಕು. ಆ ರೀತಿಯಾಗಿ ಇದರ ಲಕ್ಷಣವನ್ನ ಹೇಳಿದ್ದಾರೆ. ಇದರ ಆರೋಹಣ ಅವರೋಹಣ ಹಾಡ್ತೀರಾ ಗೊತ್ತಿದೆಯಾ? ಒಂದ್ಸಲ ಹಾಡಿ.

0: ಸರಿಯಾಗಿದೆ. ಇದರ ಜೊತೆಗೆ ಸ ಗ ರಿ ಗ ಮ ಪ ದ ನಿ ಸ ಅಂತ ಹಾಡೋದು ಉಂಟು. ನಿ ಸ ಗ ರಿ ಗ ಆ ಪ್ರಯೋಗಗಳೆಲ್ಲ ಇದೆ.
1: ಓಕೆ
0: ಓಕೆ. ಏನೇನು ಸ್ವರಗಳು ಬರುತ್ತೆ?
1: ಷಡ್ಜ, ಚತುಶ್ರುತಿ, ರಿಷಭ, ಸಾಧಾರಣ ಗಾಂಧಾರ, ಶುದ್ಧ ಮಧ್ಯಮ, ಪಂಚಮ. ಆರೋಹಣದಲ್ಲಿ ಚತುಶ್ರುತಿ ದೈವತ ಬರುತ್ತೆ, ಅವರೋಹಣದಲ್ಲಿ ಶುದ್ಧ ದೈವತ ಬರುತ್ತೆ,
0: ಮತ್ತೆ ಕೈಶಿಕಿ ನಿಷಾದ.
1: ಕೈಶಿಕಿ ನಿಷಾದ.
0: ಓಕೆ. ಇದರಲ್ಲಿ ಎಲ್ಲ ವಿಧವಾದ ಗಮಕಗಳು ಬರುತ್ತೆ ಅಂತ ಹೇಳ್ತಾರೆ. ಅದ್ಭುತ ರಸ ಪ್ರಧಾನ ಅಂತ ಹೇಳ್ತಾರೆ. ಆದರೂ ಸಹ ಮಿಕ್ಕ ರಸಗಳು ಕೂಡ ಈ ರಾಗದಲ್ಲಿ ಪ್ರತಿಪಾದನೆ ಆಗತ್ತೆ. ದಾಟು ಸ್ವರ ಪ್ರಯೋಗಗಳು, ಜಾರು ಗಮಕಗಳು, ದೀರ್ಘ ಸ್ವರ ಪ್ರಯೋಗಗಳು, ಜಂಟಿ ಸ್ವರ ಪ್ರಯೋಗಗಳು, ಲೈಕ್ ಸರಿ ರಿ ಗ ಮ ಪ ಪದ ದ ನಿ ನಿ ಸ ಸರಿ, ಹೀಗೆ ಸ ನಿ ಸ ಪ ದ ಮ ಪ ಸಾ

0: ಇದರಲ್ಲಿ ರಿಷಭ, ಗಾಂಧಾರ, ಮಧ್ಯಮ, ನಿಷಾದ ಇವುಗಳು ಜೀವ ಮತ್ತೆ ನ್ಯಾಸ ಸ್ವರಗಳು ಅಂತ ಹೇಳ್ತಾರೆ. ಗ್ರಹ ಸ್ವರಗಳು ಯಾವುದು ಅಂತ ತಿಳ್ಕೋಬೇಕಾದ್ರೆ ಆಯಾ ಕೃತಿಗಳನ್ನ ಗಮನಿಸಿದ್ರೆ ಸಾಕು. ಇವಾಗ ಈಕ ನನ್ನು ಯಾವ್ದ್ರಿಂದ ಪ್ರಶ್ನೆ ರಿಷಭ ಹಾಗೇನೆ ಏನಾಟಿನೋ ಫಲಮೋ ಷಡ್ಜ ಬಾಲ ಗೋಪಾಲ ಹಾಗೆ ಆಯಾ ಕೃತಿಯ ಪ್ರಾರಂಭಿಕ ಸ್ವರವನ್ನ ನೋಡಿದ್ರೆ ಗೃಹ ಸ್ವರ ಯಾವುದು ಅಂತ ಗೊತ್ತಾಗುತ್ತೆ. ಕೆಲವು ಸಲ ಚರಣ ಅನುಪಲ್ಲವಿಯ ಪ್ರಾರಂಭ ಸ್ವರನೂ ಆಗ್ಬೋದು. ಲೈಕ್ ಯಾರು ಲಲಿತೆ ಶ್ರೀ ಪ್ರವೃದ್ಧ ಅದರಲ್ಲಿ ಕನ್ನತಲ್ಲಿ ಶೋಭ ವದನೆ ಮಧ್ಯಮಾನು ಕೂಡ ಗೃಹ ಸ್ವರನೇ. ಸೊ ಹಾಗಾಗಿ ಆ ಸಂಚಾರಗಳನ್ನ ಆ ಕೃತಿಗಳಲ್ಲಿ ಇರೋ ಸಂಚಾರವನ್ನ ಗಮನಿಸಿ ಗುರುಮುಖೇನ ಕಲಿತು ಹಾಡಿದಾಗ ಮಾತ್ರ ಈ ರಾಗನ ನಾವು ಕಾನ್ಫಿಡೆಂಟ್ ಆಗಿ ಹಾಡಬಹುದು. ಬರೀ ಸ್ಕೇಲ್ ಮೇಲೆ ಈ ರಾಗವನ್ನ ನಾವು ಬೆಳೆಸಕ್ ಆಗಲ್ಲ.
1: ಹೌದು,
0: ಆ ಸಂಚಾರ ಕ್ರಮದಲ್ಲಿ ಬೆಳೆಸಬೇಕು.
1: ಸರಿ,
0: ಇವತ್ತು ಮಾಡುವಂತ ಕೃತಿ ಸ್ವಾತಿ ತಿರುನಾಳ್ ಅವರ ನವರಾತ್ರಿ ಕೃತಿಗಳಲ್ಲಿ ಒಂದು. ಇದು ಭೈರವಿ ರಾಗ ಮಿಶ್ರ ಛಾಪು ತಾಳದಲ್ಲಿದೆ. ಸರಸ್ವತಿಯನ್ನ ಕುರಿತಾದ ರಚನೆ. ಸಾಹಿತ್ಯ ಹೇಳ್ತೀನಿ, ನೀವು ಅದನ್ನ ಬರ್ಕೊಳ್ಳಿ. ಪಲ್ಲವಿಯ ಶುದ್ಧ ಸಾಹಿತ್ಯ. ಜನನಿ ಮಾಮವಾಮೇಯೇ,
1: ಜನನಿ ಮಾಮವಾಮೇಯೇ,
0: ಮಾಮವಾಮೇಯೇ, ಮಾಮವ ಅಮೇಯೇ.

0: ಮಾಮವಾ ಅಮೇಯೇ, ಅದನ್ನ ಮಾಮವಾ ಅಮೇಯೇ ಅಂತ
1: ಮಾಡ್ಕೋಬೇಕು. ಅಮೇಯೇ ಅಂದ್ರೆ ನಮಗೆ ಅಷ್ಟು ಸುಲಭವಾಗಿ ಗೋಚರಳಾಗದಂಥವಳು. ಭಾರತಿ,
0: ಭಾರತಿ
1: ಜಯ ಸರಸಿಜಾಸನ ಜಾಯೇ,
0: ಜಯ ಸರಸಿಜಾಸನ ಜಾಯೇ.
1: ಒಂದ್ಸಲ ಹೇಳಿ.
0: ಜನನಿ ಮಾಮವಾಮೇಯೇ
1: ಭಾರತಿ,
0: ಮಾಮವಾಮೇಯೇ ಭಾರತಿ, ಜಯ ಸರಸಿಜಾಸನ ಜಾಯೇ.
1: ಇದಿಷ್ಟು ಪಲ್ಲವಿಯ ಸಾಹಿತ್ಯ. ಓಕೆನಾ? ಇನ್ನೊಂದ್ಸಲ ಆರೋಹಣ ಅವರೋಹಣ ಹಾಡ್ಬಿಡ್ತೀರಾ ಪ್ರಾರಂಭ ಮಾಡಕ್ ಮುಂಚೆ?

0: ಸರಿ. ಇದು ಎಡಪು ಸ್ಕ್ರಿಪ್ಟಲ್ಲಿ ಬರೆಯೋರು ಯೂಶಲಿ ಒಂದಕ್ಷರ ಬಿಟ್ಟು, ಒಂದೇ ಕಾಲದಲ್ಲಿ ಒಂದಕ್ಷರ ಬಿಟ್ಟು ಬರೀತಾರೆ. ಬಟ್ ಹಾಡೋವಾಗ ಹಾಗೆ ಹಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಮೂರಕ್ಷರ ಅಂದ್ರೆ ಎರಡನೇ ಕಾಲದ ಲೆಕ್ಕದಲ್ಲಿ ಮೂರಕ್ಷರ ಬಿಟ್ಟು ಶುರು ಮಾಡಿದ್ರೆ ಪ್ರೆಸೆಂಟೇಶನ್ ಚೆನ್ನಾಗಿರುತ್ತೆ.
1: ಸರಿ,
0: ನೀವು ಕಚೇರಿನಲ್ಲಿ ಎಲ್ಲರೂ ಹಾಡೋವಾಗ ಅಂದ್ರೆ ತಕ್ಕಿ

0: ಅಲ್ಲಿ ಯಾವ್ದು ಎರಡನೇ ಕಾಲ ಯಾವ್ದು ಮೊದಲನೇ ಕಾಲ ಅಂತ ಗೊತ್ತಾಯ್ತಾ? ಸರಿ ಸ ನಮಗ ಸರಿ ಅನ್ನೋದು ಎರಡನೇ ಕಾಲ, ಸಾನಿ ನೀ ಕಾಲದಲ್ಲಿದೆ, ರೀಸಾನಿ ಎರಡನೇ ಕಾಲ,
1: ಸರಿ
0: ನೀ ದ ಪ ಕಾಲದಲ್ಲಿ, ಮಬದನಿ ಸ ಮತ್ತೆ ಎರಡನೇ ಕಾಲ. ಓಕೆ, ಗೊತ್ತಾಗಿದೆಯಾ ಇದು? ಸಾಹಿತ್ಯಕ್ಕೆ ಹೋಗೋಣ. ಜನ

0: ಅಲ್ಲಿ ಹಾಡೋವಾಗ ಮಾಮವಾಮಿ ಅಂತ ಒಟ್ಟಿಗೆ ಹಾಡಿದ್ರೆ ವಾಸಿ, ಅಟ್ಲೀಸ್ಟ್ ಮೊದಲನೇ ಸತಿ.
1: ಸರಿ,
0: ಯಾಕಂದ್ರೆ ಸಾಹಿತ್ಯ ಗ್ರಹಿಸೋವರೆಗೂ ಅಟ್ಲೀಸ್ಟ್ ಉಸಿರು ತಗೊಳೋದು ಕಷ್ಟ ಗೊತ್ತು, ಟ್ರೈ ಮಾಡಿ.
1: ಓಕೆ.

ಎರಡನೇ ಸಂಗತಿಗೆ ಹೋಗುವಾಗ ಮಾ ಬದನಿ ಸಾರಿ ಮಾಡ್ಕೊಳ್ಳಿ, ಏ ಲಿಂಕ್ ಅದಕ್ಕೆ

0: ಇಲ್ಲಿಗೆ ನಿಲ್ಸಿರನ್ವ, ಮುಂದಿನ ತರಗತಿನಲ್ಲಿ ಇಲ್ಲಿಂದ ಮತ್ತೆ ಕಂಟಿನ್ಯೂ
1: ಮಾಡಿ.
2: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಹಂಸಿಣಿ ನಾಗೇಂದ್ರ, ಭಾಗವಹಿಸಿದವರು ಭಾರ್ಗವಿ ಕೆ. ಈ ಕಾರ್ಯಕ್ರಮ ಅಮೃತವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಪ್ರಭಾಕರ್ ಕಾರೇಕರ್ ಅವರ ಗಾಯನ ಕೇಳುವಿರಿ. ರಾಗ್ ಮಧುಮಾತ್ ಸಾರಂಗ್, ಖಯಾಲ್ ವಿಲಂಬಿತ್ ತೇಂತಾಲ್ ಮೋರಾ ರಂಗೀಲಾ, ಧೃತ್ತೇಂತಾಲ್ ರಂಗದೇ ರಂಗದೇ.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರೆಸೈಟಲ್ ಬೈ ಪಂಡಿತ್ ಪ್ರಭಾಕರ್ ಕಾರೇಕರ್. ರಾಗ್ ಮಧುಮಾತ್ ಸಾರಂಗ್, ಖ್ಯಾಲ್ ವಿಲಂಬಿತ ತೀನ್ತಾಲ್ ಮೋರೆ ರಂಗೀಲಾ, ಧೃತ್ ತೀನ್ತಾಲ್ ರಂಗದೇ ರಂಗದೇ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಪ್ರಭಾಕರ್ ಕಾರೇಕಾರ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವಸಂತ ಕನಕಾಪುರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಸಾಲಗವರಾಳಿ, ಖಯಾಲ್ ವಿಲಂಬಿತ್ ಏಕ್ತಾಲ್ ಆಜ್ ಬಧಾಯಿ ಬಾಜೋ, ನೃತ್ಯೇಂತಾಲ್ ಸುಮಿರ ಸಾಹೇಬ್ ಸುಲ್ತಾನಾ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ಪ್ರಭಾಕರ್ ಕಾರೇಕರ್. ಹಿ ಇಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ ನಾಕೋಡ್, ಹಾರ್ಮೋನಿಯಂ ಬೈ ಶ್ರೀ ವಸಂತ್ ಕನಕಾಪುರ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಸಾಲಗವರಾಡಿ. ಖ್ಯಾಲ್ ವಿಲಂಬಿತ್ ಏಕ್ತಾಲ್ ಆಜ್ ಬಧಾಯಿ ಬಜೋ, ಧೃತ್ ತೀನ್ತಾಲ್ ಸುಮೀರ ಸಾಹೇಬ ಸುಲ್ತಾನಾ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಪ್ರಭಾಕರ್ ಕಾರ್ಯಕಾರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ವಸಂತ ಕನಕಾಪುರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ಪ್ರಭಾಕರ್ ಕಾರಿಕರ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬೈ ಶ್ರೀ ವಸಂತ ಕನಕಾಪುರ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಬಳ್ಳಾರಿ ಎಂ ರಾಘವೇಂದ್ರ ಅವರ ಹಾಡುಗಾರಿಕೆಯನ್ನು. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ವಿದ್ವಾನ್ ಮೈಸೂರು ಎಂ ನಾಗರಾಜ್, ಮೃದಂಗ ವಿದ್ವಾನ್ ಟಿಎಎಸ್ ಮಣಿ, ಘಟ ಶಿವಶಂಕರ ಸ್ವಾಮಿ, ಮೋರ್ಚಿಂಗ್ ವಿದ್ವಾನ್ ಎಂ ಗುರುರಾಜ್. ಕಾರ್ಯಕ್ರಮದ ಆರಂಭದಲ್ಲಿ ಮೈಸೂರು ವಾಸುದೇವಾಚಾರ್ ವಿರಚಿತ ವಂದೇ ನಿಶಮಹಂ ಹಂಸಧ್ವನಿ ರಾಗ ಆದಿತಾಳ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ಬಳ್ಳಾರಿ ಎಂ ರಾಘವೇಂದ್ರ. ಈಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಎಂ ನಾಗರಾಜ್, ಆನ್ ದ ಮೃದಂಗಂ ವಿದ್ವಾನ್ ಟಿಎಎಸ್ ಮಣಿ, ಆನ್ ದ ಘಟಂ ಶಿವಶಂಕರ ಸ್ವಾಮಿ, ಅಂಡ್ ಆನ್ ದ ಮೋರ್ಚಿಂಗ್ ವಿದ್ವಾನ್ ಎಂ ಗುರುರಾಜ್. ಟು ಬಿಗಿನ್ ವಿತ್ ವಂದೇ ನಿಶಮಹಂ, ರಿಟನ್ ಬೈ ಮೈಸೂರು ವಾಸುದೇವಾಚಾರ್, ಸೆಟ್ ಟು ಹಂಸಧ್ವನಿ ರಾಗ ಆದಿತಾಳ.

ಬಳ್ಳಾರಿ ಎಂ ರಾಘವೇಂದ್ರ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಾಯ್ಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಎಂ ನಾಗರಾಜ್, ಮೃದಂಗ ವಿದ್ವಾನ್ ಟಿಎಎಸ್ ಮಣಿ, ಘಟ ಶಿವಶಂಕರ ಸ್ವಾಮಿ, ಮೋರ್ಚಿಂಗ್ ವಿದ್ವಾನ್ ಎಂ ಗುರುರಾಜ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಶ್ಯಾಮಶಾಸ್ತ್ರಿಗಳ ರಚನೆ ಕಲ್ಯಾಣಿರಾಗ ತ್ರಿಶ್ರನಡೆ ಆದಿತಾಳದಲ್ಲಿದೆ, ಬೀರಾನವರಲಿಚ್ಚಿಪ್ರೋವ. ಡಿ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಓಕಲ್ ರೆಂಡಿಷನ್ ಬೈ ಬಳ್ಳಾರಿ ಎಂ ರಾಘವೇಂದ್ರ. ಅಕಂಪನಿಸ್ ಆರ್ ಆನ್ ದ ವೈಲಿನ್ ವಿದ್ವಾನ್ ಮೈಸೂರು ಎಂ ನಾಗರಾಜ್, ಆನ್ ದ ಮೃದಂಗಂ ವಿದ್ವಾನ್ ಟಿಎಎಸ್ ಮಣಿ, ಆನ್ ದ ಘಟಂ ಶಿವಶಂಕರ ಸ್ವಾಮಿ, ಅಂಡ್ ಆನ್ ದ ಮೋರ್ಚಿಂಗ್ ವಿದ್ವಾನ್ ಎಂ ಗುರುರಾಜ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್.

ಇದುವರೆಗೂ ಬಳ್ಳಾರಿ ಎಂ ರಾಘವೇಂದ್ರ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದರೆ ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಎಂ ನಾಗರಾಜ್, ಮೃದಂಗ ವಿದ್ವಾನ್ ಟಿಎಎಸ್ ಮಣಿ, ಘಟ್ಟ ಶಿವಶಂಕರ ಸ್ವಾಮಿ, ಮೋರ್ಚಿಂಗ್ ವಿದ್ವಾನ್ ಎಂ ಗುರುರಾಜ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard vocal rendition by Ballari M. Raghavendra. He was accompanied on the violin by Vidwan Mysuru M. Nagaraj, on the mridangam Vidwan T.A.S. Mani, on the ghatam Shivashankara Swami, and on the marching Vidwan M. Gururaj. This program is a contribution of Akashavani Bengaluru, anytime Indian music.

ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇನ್ನು ಮುಂದೆ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ನಿಲಯದ ಕಲಾವಿದರಿಂದ ವಾದ್ಯವೃಂದ. ಮೊದಲಿಗೆ ವರ್ಣ ಹಿಂದೋಳಿ ರಾಗ ಆದಿತಾಳದಲ್ಲಿದೆ. ರಚನೆ ವೀಣಾ ವೆಂಕಟಗಿರಿಯಪ್ಪ. ಆಕಾಶವಾಣಿ, ದಿಸ್ ಇಸ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಚಾನೆಲ್ ಅಮೃತ ವರ್ಷಿಣಿ ಎಫ್ಎಂ 100.1 ಮೆಗಾಹರ್ಟ್ಸ್. Dear listeners, in today's Carnatic Classical Music program, let us listen to an instrumental ensemble by the staff artists of Akashvani. In the beginning, let us listen to Varna, set to Hindolaraga Aditala, written by Veena Venkatagiriyappa.

ಮಾವಲೂರು ಸಭಾಪತಿ ಅಯ್ಯರ್ ಅವರ ರಚನೆ ಈ ಮಾಟಲಾಡಿನ ಯದುಕುಲ ಕಾಂಭೋಜಿರಾಗ ಮಿಶ್ರ ಚಾಪುತಾಳ. ಈ ಮಾಟಲಾಡಿನ ಸೆಟ್ಟು ಯದುಕುಲ ಕಾಂಭೋಜಿರಾಗ ಮಿಶ್ರ ಚಾಪುತಾಳ ರಿಟನ್ ಬೈ ಮಾವಲೂರು ಸಭಾಪತಿ ಅಯ್ಯರ್.

ಸ್ವಾತಿ ತಿರುನಾಳರ ರಚನೆ ಬಿಲಹರಿ ರಾಗ ಆದಿತಾಳದಲ್ಲಿದೆ ಪಾಹಿ ಪದ್ಮನಾಭ. ಅ ಕಾಂಪೋಸಿಷನ್ ಆಫ್ ಸ್ವಾತಿ ತಿರುನಾಳ್ ಪಾಹಿ ಪದ್ಮನಾಭ ಸೆಟ್ ಟು ಬಿಲಹರಿ ರಾಗ ಆದಿತಾಳ.

0: ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯದ ಕಲಾವಿದರಿಂದ ವಾದ್ಯವೃಂದ ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ವರ್ ಲಿಸ್ನಿಂಗ್ ಟು ಆನ್ ಇನ್ಸ್ಟ್ರುಮೆಂಟಲ್ ಅನ್ಸೆಂಬಲ್ ಬೈ ದ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ. ದಿಸ್ ಕನ್ಕ್ಲೂಡ್ಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
2: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸೋಮನಾಥ್ ಮರಡೂರ್ ಅವರ ಗಾಯನ ಕೇಳುವಿರಿ. ರಾಗ್ ಭೈರವ್, ಖಯಾಲ್ ವಿಲಂಬಿತ್ ಜಪ್ತಾಲ್, ನಂದಲಾಲ ಸಖಿ, ಧೃತ್ ಏಕ್ತಾಲ್, ಜಾಗೋ ಬ್ರಿಜರಾಜ್.
3: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಸೋಮನಾಥ್ ಮರಡೂರ್, ರಾಗ್ ಭೈರವ್, ಖ್ಯಾಲ್ ವಿಲಂಬಿತ್ ಜಪ್ತಾಳ್, ನಂದಲಾಲ ಸಖಿ, ಧೃತ್ ಏಕ್ತಾಲ್, ಜಾಗೋ ಬ್ರಿಜರಾಜ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸೋಮನಾಥ್ ಮರಡೂರ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ರವಿ ಕೂಡ್ಲಿಗಿ, ವಯಲಿನ್ ಶಂಕರ್ ಕಬಾಡಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಶಹನಾ ಕನ್ನಡ, ಖಯಾಲ್ ವಿಲಂಬಿತ್ ತೇಂತಾಲ್ ಸುಂದರ ಅಂಗನಾ, ಧೃತ್ ಏಕ್ತಾಲ್ ತರಾನಾ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಸೋಮನಾಥ್ ಮರಡೂರ್. He is accompanied on tabla by Sri Ravi Koodalgi and violin by Sri Shankar Kabadi. Continuing the concert, now listen to rag Shahana Kannada. Khyal Vilambit Teen Taal, Sundara Angana, Dhrit Ek Taal Tarana.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸೋಮನಾಥ್ ಮರಡೂರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ರವಿ ಕೂಡ್ಲಿಗಿ, ವಯಲಿನ್ ಶಂಕರ್ ಕಬಾಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಸೋಮನಾಥ್ ಮರಡೂರ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ರವಿ ಕೂಡ್ಲಿಗಿ ಅಂಡ್ ವಯಲಿನ್ ಬೈ ಶ್ರೀ ಶಂಕರ್ ಕಬಾಡಿ. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ
0: ಆಕಾಶವಾಣಿ ಧಾರವಾಡ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಟಿಜಿ ದಕ್ಷಿಣಾಮೂರ್ತಿ ಅವರ ನಾದಸ್ವರ ವಾದನ. ವಿಶೇಷ ಡೋಲು ಸಹಕಾರ ಗೋಪಿನಾಥ್ ಅವರಿಂದ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಪಾಪನಾಶಂ ಶಿವನ್ ಅವರ ರಚನೆ ಶ್ರೀರಂಜನಿ ರಾಗ ಆದಿತಾಳದಲ್ಲಿದೆ ಗಜವದನ. Welcome to today's Carnatic Classical Music Program. Dear listeners, in today's program we bring you Nadaswara Recital by T.G. Dakshinamurthy. Special dolus support is given by Gopinath. To begin with, Gajavadana, written by Papanasham Shivan, set to Sri Ranjani Raga Adithala.

ಮರಿವೇರೇ ಗತಿಯವರಮ್ಮ ಶ್ಯಾಮಶಾಸ್ತ್ರಿಗಳ ರಚನೆ ಆನಂದ ಭೈರವಿರಾಗ ಮಿಶ್ರ ಛಾಪುತಾಳದಲ್ಲಿದೆ. ನೌ ಮರಿವೇರೇ ಗತಿಯವರಮ್ಮ ರಿಟನ್ ಬೈ ಶ್ಯಾಮಶಾಸ್ತ್ರಿ ಸೆಟ್ಟು ಆನಂದ ಭೈರವಿರಾಗ ಮಿಶ್ರ ಛಾಪುತಾಳ.

ಈಗ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ವಿರಚಿತ ಅಪರಾಧಮುಲನ್ನಿಯೂ ಮನ್ನಿಂಚಿ ಲತಾಂಗಿರಾಗ ಆದಿತಾಳದಲ್ಲಿದೆ. ಅಪರಾಧಮುಲನ್ನಿಯೂ ಮನ್ನಿಂಚಿ ರಿಟನ್ ಬೈ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ಸೆಟ್ಟು ಲತಾಂಗಿರಾಗ ಆದಿತಾಳ.

ಟಿಜಿ ದಕ್ಷಿಣಾಮೂರ್ತಿಯವರ ನಾದಸ್ವರ ವಾದನ ಆಲಿಸುತ್ತಿದ್ದೀರಿ. ವಿಶೇಷ ಡೋಲು ಸಹಕಾರ ಗೋಪಿನಾಥ್ ಅವರಿಂದ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ದೇವಿನಿಯೇ ಪಾಪನಾಶಂ ಶಿವನ್ನವರ ರಚನೆ ಕೀರ್ವಾಣಿ ರಾಗ ಆದಿತಾಳದಲ್ಲಿದೆ. Dear listeners, you are listening to Nadaswara Recital by T.G. Dakshinamurthy. Special dole support is given by Gopinath. Continuing the program, now let us listen to a composition of Papanasham Shivan set to Keervani Raga Adithala Devi.

ಇದುವರೆಗೂ ಟಿಜಿ ದಕ್ಷಿಣಾಮೂರ್ತಿಯವರಿಂದ ನಾದಸ್ವರ ವಾದನ ಆಲಿಸಿದ್ರಿ. ವಿಶೇಷ ಡೋಲು ಸಹಕಾರ ನೀಡಿದವರು ಗೋಪಿನಾಥ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard Nadaswara recital by T.G. Dakshinamurthy. Special dole support was given by Gopinath. This program is a contribution of Akashwani Bengaluru, anytime, Indian music.